0: ಚತುರ ಗೋಳ ಚತುರ ಯ ಗೋಳ ಚತುರ ಗೋಳ ಯ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯ ಗೋಳ ಬೋಲ ಯ ಚತುರ ಬೋಲ ಗ
1: ಯ ಚತುರ.

ಮಧೈಮ ಬನ್ವೀರ ಅಯ್ಯೋ ಬನ್ವೀರ ಇರಾದೋ ಠೀಕ್ ನೀ ಲಾಗೇ ಹೇ ಉದಯ ಸಿಂಗ್ ನೀ ಜಾನ್ ರೋ ಖತರೋ ಹೇ